ಕೇಳಿನಿ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಮಟ ಕೇಕ್ ಕೆ ವಡಹಾರಿದ ಮೆಹಮಾರಿ ಎಸಿಂದ ಅಡಗತು ಕರೆ ಗಾನಂಗ್ ಇಟ್ ಪಾಸೆ ಖೌದ್ಮೇ ಸುಬ್ಬ ದಹವಲ ಗಿಂದರ ಮಣಿ ಕೊಯಾಟ ಉಮ್ಮ ಖೇಟೆ ಅಕ್ಕಿ ಅಪಿ ಸದರ ಮಾವಹನ ಲಸನ ಸಿಂದಾಗ್ ದೆನ್ನ ಆ ಚತು ಮಟ ಕಥಾ ಕಲ್ಲತ್ ಕೇವಾ ಅಕ್ಕಿ ಅಪಿ ಅವ ಸದ್ದನ ಮಹಗನ ಇನ್ನೆ ಲಸನ ಸಿಂದಾಗ್ ದೆನ್ನ ಕಹಪಲ ಹೇಳಿತ ಫ್ಯಾಷನ್ ಕೇ ಸಮಂತಿ ಮಾನೆಲ್ ಕುಮಾರಿ ರೂಪಾ ಜರ್ಷಾಣಿ ಅಶಾಂತಿ ವಿಶ್ರಾಂತಿ ಸುನೇತ್ರ ದೇವಿಂದಿ ಅಕ್ಕಿ ಮಠ ಅದ ವೆನತಕ ಅನ್ನಗಿಯ ಮುಳದಿ ಅಥದೀಲ ಕೌದು ಹೆಮಗಿಯೇ ಸಿಂಧು ಇಲ್ಲ ತಿಯನೋ ದಮ್ಮ ಕಿವಾಣೆ ದಮ್ಮೇ ಸಿಂಧು ಅಡಗದು ಕರೆ ಗಾನ ಹಾಡಿದ ಒಯಾಟ ಉಮ್ಮ ಉಮ್ಮ ಆದರೆ ಇದೆ ಕಾಕುತರನ್ನ ಹರಿಯಾ ನೋಣಿ ಜಾನು ಅಕ್ಕಿ ಒಯಾಟ ಜಯವೇವಾ ಮಠ ವಿತರ ಒಯಾಟಾಯಿ ಒಯಾ ವಟೆ ಒಯ ಇನ್ನ ಕೆಲ್ಲೋ ಸೆಟ್ಟಗಡಾಯಿ ಉತ್ತು ರನ್ ಹರಿಯಾ ನೋಡಿ ಚಾಯ ವೆನ್ನೋಣಿ ಸುಬ್ಬ ವೆನ್ನೋಣಿ ಸುಬ್ಬದ ಹವಲಕ್ ಜಾನು ಮಾವದ್ಲಸರು ಸಿಂಧುಗಡೆ ಎಗ್ದು ಕರೆ ಗಾನ ಬರುದ ಅಲ್ಫಲ ಎಸ್ ಎಲ್ ಪ್ರಣಾಂದ ಮೆಸೇಜ್ ಕೇಳತ್ತೀನಿ ಮೇಹನ ಸಿಂಧು ಎಗ್ದು ಕರೆ ಗಾನಂಗ್ ಹೈ ಜಾನು ಲಸಂಟ್ ಪ್ರೋಗ್ರಾಮ್ ಕನೋ ಕೇಳ್ತೀನೋ ಥ್ಯಾಂಕ್ ಯು ಸುದರ್ಶನಿ ಅಕ್ಕ ಮೆಸೇಜ್ ಕೇಳತ್ತೀನಿ ದುರ್ಶನು ಪುದಮೆತುಲ್ ಹಸ್ಬೆಂಡ್ ರೋಷನ್ ಹೊರಗೊಲ್ಲ ನಾವಲ್ಲ ಪಿಟಿಯನ್ ಥ್ಯಾಂಕ್ ಯು ಅಕ್ಕ ಕಮೆಂಟ್ ಕರ ಆದರೆ ಎಗ್ದು ಕರೆ ಗಾನ ಮೇಹನ ಸಿಂಧು ಸದ್ಯದ ಮಾತು ಅವಾಗನೇ ಇನ್ನು ಅಂಪಾರ ಪಾರಿನ ಗಾಮಠಾದಿಯ ಹೆಲ್ಮೆಟ್ ಜಾಕೆಟ್ ಕಡೆ ಅತು ಕೋರಲ ಮೆಸೇಜ್ ಕೇಳತ್ತೀನಿ ಮೇಹನ ಸಿಂಧು ಮೆಗ್ದು ಕರೆ ಗಾನ ಏ ಆತರೆ ಲಾಸ್ಟ್ ಇವೆಲ್ಲ ಇನ್ನು ಮಮತ ಅವಟಿಕ ಕಿಂಗ್ ಏನು ಮಾಪೆ ಸುಪಡದು ಫೇಸ್ಬುಕ್ ಲೈವ್ ಎಫ್ ಎಮ್ ಆಫೀಷಿಯಲ್ ಫೇಸ್ಬುಕ್ ಫ್ಯಾನ್ ಪೇಜ್ ಲೈಕ್ ಅಲ್ಲ ಫಾಲೋ ಅಲ್ಲ ಇನ್ನ ಬಲ ಆಗಿನ ಮಂಗಯಾಗೆ ಜಾನು

0: ಬೆಲ್ಲಿ ಕೊಂದೆ ವೇದನಾದ ಆರ್ಥರೈಟಿಸ್ ಸಂಧಿ ವೇದನಾ ಹೋ ಮಾಂಸಪೇಶಿ ವೇದನಾದ ಲೋಕ ಬೌದ್ಧ ಚಿಕಿತ್ಸೆಗೆ ದಿನ ವಿನುವಿನ್ ಆಕ್ಟಿವ್ ಪ್ಲಸ್ ವಿದಿನ್ ಸೆಪ್ಟೆಂಬರ್ 8 9 ಸಹ 10 ತಿದಿನ ನೊಮಿನೇ ರೋಗ ಪರೀಕ್ಷಾವಾಕ್ ಅದು ಮಮ ತಾಂಡ ಬಿಂದು ಐ 74 22 17 870 ಹೋ ಬಿಂದು ಐ 77 511 39 18 ಆಕ್ಟಿವ್ ಪ್ಲಸ್ ಒಬೇ ಸೂಯ ವಿನುವಿನ್
1: ಗ್ಯಾನು ಲಮೈಂಟ್ ಅಲವ ಮಿಸ್ ವೆನ ದವಸ್ ತೇನವಾ
2: ಏಯ್
1: ಗುಡಗ್ ಗ್ಯಾನು ಲಮೈಂಟ್ ಪೀರಿಯಡ್ ಕಾಲೆ ಕ್ಯಾನೆ ಅಪಹಸು ಕಾಲೆಯಕ್ ಯಲ ಆಸಾವೆನ್ ಕರಪು ವೆಡಪವಾ ಪೀರಿಯಡ್ಸ್ ಕಾಲೆದಿ ಕರನ್ನೆ ನೇ
2: ಏ ಕ್ಯಾನೆ ಯಾಲಟ ಯಾಲೋ ಮಗೆ ಹರೆನವಾ
1: ಅನ್ನ ಹರಿ ಹಬೈ ಅಪಿಟ ಅಪಿವ ಮಗೆ ಹರೆನ್ನ ಓನಿ ನೇ ಅನ್ನೆ ನಿಸಾ ತಮೈ ಫೆಮ್ಸ್ ಅಯ ಸನೀಪ ಆರಕ್ಷಕತುವ ಒಯಾಲತಟ ಪತ್ವೆನ್ನೆ ಸುಮುದು ಮತು ಪಿಟ ನಿಸಾ ಎಂದಂ ಇನ್ನ ಪಹಸುಯಿ ಲೀಕ್ ವೆನ್ನೆತ್ ನೇ ರೂಪಿಯಲ್ 150ಕ್ ವಿತರಕ್ ನಿಸಾ ಒಯಾಕೆ ಬಜೆಟ್ ಎಕಟತ್ ಗಲಪೆನವಾ
3: ಇತಿನ್ ಫೆಮ್ಸ್ ಅಯ ಎಕ ಒಯಾಟ ಒಯಾವ ಮಗೆ ಹರೆನ್ನೆ ನೇ
4: CDP ස්ථාවර තැන්පතු වෙතින් 15%ක් දක්වා අසම සම පොලි අනුපාත වැඩි විස්තර සඳහා 0.117388 අමතන්න ණය ශ්‍රේණිගත කිරීම BBBLK Outlook Stable Fitch Ratings ලංකා ලිමිටඩ් ශ්‍රී ලංකා මහ බැංකුවේ අවසර ලත් බලපත්‍ර ලාභී මුදල් සමාගමකි

0: ಹದರವಾಟೆ ಹದರವಾಟೆ brought to you by
1: ದಿನನ ಲೋಕುಮ ಸುಪ್ರೀಂ ಟ್ಯಾಗ್ ಇದನೆ ಕಮಲೋತ್ರಾಯ್ಯ NLB ಮೆಗಾ ಪವರ್ ಒಬ ಅದಮ ಮಿಲದಿ ಕಾನ್
2: ಹೀರು ಪಾಯನೋಮಿನ್ ವಿಶ್ವಾಸ ಹೀರು ಸಾಲ್ ಒಬಗೆ ಲಂಗಮ ವಿಲಂದ ಸಲಿನ್ ಅದಮ ಮಿಲದಿ ಗನ್ನ
3: ಓಯತ್ ಪಹಲೆಟ ವಶಿ ವೆನ್ನ ಫಿನಿಶಿಂಗ್ ವಹಲಕ್ ನಂ ಕಲರ್ ಅಪ್ ತಮೈ

ಕನಕನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದು ಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿ ವಂದನಾವಹ ಏಕಾತ್ಮಿಕ ವೆಮು.

ಬರುತ್ತದೆ ಮೇ. ಆದರಣೀಯ ತರಂಗ ಗಂಗಾವಾರಿಯ ಪೂರ್ವಟ ಗಲಾಬಸಿನ್ನೆ ಆದರೆನ್ ಗಂಗ್ಯಾಮ್ ಗಾ ಮಾತ್ರಿನ್ ಭಾರಿಯಟ ಮಾಲಗಟ ಅವಾಗಿ ಪಾತ್ರಿ ಭಾವನ ಮಾಲಾಕ್ವೆಲ ಏಸ್ ಲಸನಿ ನಾವ್ ಅಯಸುವನ ಮಂದ ಜುಲಗಿನ್ ಭಾವಿ ಆದಿನ ಮಗೆ ಲೋಕೆ ಮಲಸನ ನಾಯಿತ್ ಏ ಐತಿ ನತಿ ಮಾಲಾಕ್ ಕಮಕ್ನೆ ಸುವಂದ ಸದಾ ಕಲ್ಮ ಮಾಲಾಗತಿಯೇವಿ ಸಕುರ ಮಾಲ ಮಗೆ ಇರೇಶಾ ರತ್ನಪುರೇನ್ ವಿಲಾಪ ಇತ್ತಿಂತ ಉದುರುಟತ್ ಪ್ರೇಮೇ ನಾಮೇನ್ ಮಾಲ್ ನೊಪಿಪೆನ್ನು ಕಿಯಾ ಪಾತನ್ನ ಎವಿತಿನ ಅನ್ನ ಹಾಕಿದ ನಮ್ಮದ ಕಂದಲು ಕೋಟಿಯಾಕ್ ಪಮನಾಕ್ ಇತರು ಕರ ಮಾತಕ ಕಟ್ಟಿ ಕರ ಹಂಡ ಅನ್ನಟ ವತ್ನ ಹೇಕ ಸಿತ ಅಸೆನ್ ನುಂಬ ಮವ ಮವ ಅತೀತೇಟ ದೊಸ್ ಪವರ ಜೀವತ್ ವೀಮಂಟು ಗತ್ತೆಮಿ ವರ್ಷಾವಕ್ವಿ ನುಂಬ ವಹಿನಾ ಕಾಲಕ ನುಂಬೇ ಪಪ್ಪು ಅಸೆ ಹಿಸಗಸ ತವದುರುಟ ಹಾದು ತವರ ಅನ್ನದ ಪಾತನೆಮಿ ಏಕವರ ಹಾದು ತವರನ್ನೇ ಪೆವಸುವತ್ ತಿಹಸ್ವರ ಪಲಾಯನ ಹೆಂಗುಂ ತುಲ ಕೆಟಿವ ತವ ನವತಿನ ಸಿಯಸ್ವರ ಲದ್ದ ಬುಲಂದ ಯುವತಿಯ ಕಲಸ ಮಾ ನುಂಬ ತುರುಳೆ ದಂಗ ಪಾಮಿ ಕೊಹೇ ಸಿಟ ಹೋಸುವೆನ್ ಸಿಟಿನ ವಾಯಾಯಿ ಪಾತನೆಮಿ ಪ್ರೇಮೇ ಮಂಗ್ ಪೆತ್ ಪುರಾವಟಮ ನುಂಬೇ ಸುವಂದ ಕೆಟಿಕರ ಮಾ ಹೃದ ಸಾಕ್ಷಿಯಟ ದೇಕಂಗ ನವಿ ಪಪ್ಪು ಹತ್ ಕಡೆಗಡೆ ಪಲಾಗೆನ ಆತ್ಮೇನ ಸಾಗಾನಿ ಮೇ ಜನನಿ ಭವಂತಿಕಾ.

ಆದರಣೀಯ ತರಂಗ ಸುಂದ ನಮ್ ನೂರಂದಯ್ಯಕ ತನಕ ಪತ್ರೈ ದಸತ ದನೇ ಗತವುವತ್ ಕಾಲಯಕ್ ದನೇ ತಾಮ ತುರು ಪುರುದು ಲಸಿಟ ಅದು ಠತ್ ಲಂಗನ ತತ್ ಏ ಸುಂದ ಮ್ಯಾಟಿಯನ್ ದಿಲ್.